0: ಹನುಮನರಂಜನ ಭವಭಯ ಭಂಜನ ಅಸುರ ನಿಖಂಡನ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಭಜ ನಾರಾಯಣ ನಾರಾಯಣ ಭಜನ್ ಜೀವಿಸಾಡು.
1: He made all boys join in chorus singing the glory of God.
0: Matya kurma varahanarari vamanahu avatarakiya parashurama avru ramakrishna banu dushtun ko samvarakiya yavatari leeladari kunjavihari narayan narayana bhajanarayan narayana bhajanarayan Narayan, Narayan, Narayan.
1: He made all boys join in bhajans, group singing.
0: Bhajan se man ko sajan banakar bhakti marg nikla diya. Sai bhajan se bhav sagar ke